ವಿಗುಂಸತಿಶ್ಚ ಚತುರ್ವಿಗುಂಸತಿರ್ಮೇ ಮೇ ಚತುರ್ವಿಗುಂಸತಿಶ್ಚ ಚತುರ್ವಿಗುಂಸತಿಶ್ಚ ಚತುರ್ವಿಗುಂಸತಿಶ್ಚ ಚತುರ್ವಿಗುಂಸತಿಶ್ಚ ಮೇ ಮೇ ಚತುರ್ವಿಗುಂಸತಿಶ್ಚ.

ಶೈಲನವೇಕಾಂಗವೆಲಾನರೂಪಂ ತುಯ್ಯಮದಾಂ ತೆಳಿವಾಗು ಆನರೂಪಂ ವೈದ್ಯತ್ತಿನ್ ಕೈಯಾಗು ಆನರೂಪಂ ಅಯ್ಯಪರ ಬ್ರಹ್ಮ ಮದಾಂ ಆನರೂಪಂ ಅಪರೋಕ್ಷ ಅರಿಗುರುವಾಂ ಆನರೂಪಂ ಮರುಮಸತ್ತಣುವು ಮಿಲಾದಾನ ರೂಪಂ ಮಟ್ಟ ನಿಯಂ ಎವಯು ಮಿಲಾದಾನ ರೂಪಂ ಬ್ರಹ್ಮ ಮದಾಂ ಆನ್ಮಾರು ಕೈಲೇ ಇಲ್ಲೈ ಪಿರಿದನ್ ಬೇಕಾಗ